0: ಧನ್ಯವಾದ. ಅಯ್ಯಯ್ಯೋ, ಆಸ್ತು ಆಫೀಸ್ನಿಂದ ಏನಾದ್ರೆ?
1: ಬಸ್ ಏನೇ, ಜರ ತಬಿಯತ್ ಸ್ವಸ್ಥ.
0: ಜೀ ಜೀ, ತುಮ್ ಆಫೀಸ್ನಿಂದ ಜಾತಿ ಹೋ. ಉಸ್ ದಿನ ಅಕೇಲೆಪನ್ ಕೆ ಅಹ್ಸಾಸ್ ಸೆ ಮೇರಾ ದಮ್ ಘುಟ್ನೆ ಲಗ್ತಾ ಹೈ.
1: ಯೇ ಪ್ಯಾರ್ ಕಿ ಮೊಹಬ್ಬತ್ ಹೈ ರಜಿಯಾ ಬಾಜಿ, ವರನಾ ಇಸ್ ಜಮಾನೆ ಮೇ ಸಹೇಲಿ ಕೋ ಬಹನ್ ಜೈಸಾ ಪ್ಯಾರ್ ಕೌನ್ ದೇತಾ ಹೈ?
0: ಹಾಂ ನಾದ್ರಾ, ತುಮ್ ಠೀಕ್ ಕಹತಿ ಹೋ.
1: ಅಚ್ಛಾ ಹುಆ ಆ ಗಯಿ, ಕೋಈ ಖಾಸ್ ಬಾತ್ ಹೈ?
0: ಆಜ್ ದಿನ್